ನೆಗೆಸಿದೋಗ ಹಬ್ಬ ಎರಡಾವುದು ಪಾಟು. ಇದು ನಂಗೆ ಅಟ್ಟಿದೋಗೆಲ್ಲ ಹಬ್ಬ ಮಾಡೋ ಸೀಸನ್. ಒಂದೊಂದು ವಾರದೋಗಿಯೋ ಒಂದೊಂದು ಅಟ್ಟಿದೋಗಿ ಹಬ್ಬ ಹಬ್ಬ ಇದ್ದಾರೆ. ಆ ಅಟ್ಟಿಗೆ ಒಪ್ಪೋದು, ಈ ಅಟ್ಟಿಗೆ ಒಪ್ಪೋದು, ಅದಂದಿಗೆ ನಂಗವೂ ಎಲ್ಲ ಅಟ್ಟಿಗೂ ಹೋಯ್ತಾ ಇದ್ದ. ಪೊದುವಾ ಒಂದು ಅಟ್ಟಿಯ ಒಂದು ಹಬ್ಬ ಕೊಂಡಾಡಿಯಾರ ಅತನ್ಲೆ ಸ್ವಂತಕ್ಕವರು ಅರ್ಧವಕ್ಕ ಅರಿಯಾದವಕ್ಕ ನಟ್ಟ ಮನೆಗೆ ಪಪ್ಪ ನಂಗೆ ಹೆಂಗ ಅವಕ್ಕ ಮಕ್ಕ ಅತಂದಿಗೆ ಅಟ್ಟಿಯೇ ಜಗಜೋದಿಯ ಅಟ್ರ. ಅದು ತಾ ಬೇಕು ಹಬ್ಬಗ ಎಲ್ಲ ಒಂದು ಸೇಬುದು, ಎಲ್ಲ ಒಂದು ಸೇದು ದೇವ್ರಿಗೆ ಅರಕ ಮಾಡಿ ಅಟ್ಟಿ ಒಳ್ಳಂಗಿಬೋದು ಎಲ್ಲ ಒಳ್ಳಂಗಿಬೋದು ಅದನ್ನು ಬೇಂಡು ಹೊತ್ತ ಹಬ್ಬ. ಹಬ್ಬದಾಗ ಮುಖ್ಯವಾದ ವಿಷಯ ನಂಗವ ಪಡ್ತವರಿಗೆ ಆಟ ಪಾಠ ಎಲ್ಲ ಒಂದು ಸೇದು ಆ ಆಟ ಆಡುವಣೆ ಮನಸ್ಸು ತೋಗಾಡುವ ಎಲ್ಲ ದುಃಖವೂ ವಾರ ಅಗೆಯೋ ವಾರ ಎಲ್ಲಿ ನೋಡಿ ಸಂತೋಷ ಹೊತ್ತ ಅಟ್ರ. ಅದು ತಾ ಹಬ್ಬನ ಕುರಿಕೋಳೆ ಅದಕ್ಕೆ ನಂಗೆ ಹಬ್ಬವ ಬುಡಾದ ಮಾಡಿಂದ ಈ ಹಬ್ಬವ ಪೆರುಮೆ ಹೋಗುವ ಒಂದು ಪಾಟು ನಂಗಾಗಿ ಮುಂದೆ ಆಡದೆ ಹುಟ್ಟಿ FM 101.8.

ಇಂದಿನ ನಿಗಟಿದಿವಪ್ಪ ನೆರವು ಪಾಟು ಎಲ್ಲ ಅಟ್ಟಿದೋಗಿಯೋ ಹತ್ತು ಬಿರುಕಿ ಗೆಲ್ಚಕ ಹೋಗಾದ ಇಲ್ಲ ಗೆಲ್ಚ ಸಿಕ್ಕಾದ ಅಟ್ಟಿ ಒಬ್ಬ ಕುಣಬ ಇದ್ದಾರೆ. ಆ ಕುಣಬಗ ಅಟ್ಟಿಯ ಪೋದಕ್ಕೆ ಏನೇ ಹೆಸರು ಆತನ್ಲ ಬಿಟ್ಟಿ ಕುಣವೆ ಅವಕಗೇನ ಮನೆ ಸುತ್ತಿಯಾರ ಅಟ್ಟಿ ಸುತ್ತಿಯಾರ ಕಡೆಯ ಸುತ್ತಿಯಾರ ಅತಂತ ಏಗಿನ ಆಲೆ ಅವಕ ನಿರಂತರವಾದ ಮಕ್ಕ ಇಬ್ಬುದೂ ಇಲ್ಲ ಅವಕಗಾಂದು ಯೋಗ ಒಂದು ಪೊರ್ಪು ಬಂದ್ರ ಇಲ್ಲ ಯೋಗ ಒಂದು ಕಡಮ ಬಂದ್ರವೋ ಆಗ ಬಂದು ಅವಕ ಗೆಲ್ಚಗಾಂದು ಹೋಗ್ಬಿಟ್ಟಾರ ಅವಕ ವಾಡಿಕೆ ನೋಡಿದ ಆರಂಭಿಸ್ಬಿಟ್ಟಾರ. ಆಲೆ ಇದು ಬಂದು ಯೋಗವೋ ನಿರಂತರವ ಆಡುವ ಒಂದು ಈ ವರ್ಷ ಈ ಕುಣಬ ಗೆಲ್ಚಲ್ಲದ ಇದ್ರ ಅಡತ ವರ್ಷ ಬೇರೆ ನಾಲ್ಕಾದಾರ ಅದಕ್ಕಡ ವರ್ಷ ಬೇರೆ ಎರಡಾದಾರ ಇದ್ದೋಗ ಇನ್ನೊಂದು ವಿಷಯ ನಂಗೆ ಗಮನಿಸುದು ಆ ಕುಣವೆ ಕೆಲ್ಸ ಗೋಪಿಲೆ ಹಣ ಸಂಭವಿಸಲ ಎದುತ್ತ ವಿಷಯವೇ ತವರ ಅವಕನಾಳ ಏ ಪಯನೂ ಇಲ್ಲ ಅಂತ ಯೋಗದು ಮುಡಿಯ ಒಂದು ಬದಲಾಗ ನೋಡ್ಲೆ ಅಟ್ಟಿಯ ನಡೆಸುವುದು ಬಂದು ದೊಡ್ಡವಕ್ಕ ಅಂದ್ರೆಯೋ ದೊಡ್ಡವಕ್ಕ ಯೋಗಲಿಕ್ಕಿಲ್ಲ ಅದನ್ನ ಮಾಡುವುದು ಆ ಕುಣವತ ಆ ಕುಣವೆ ಇಲ್ಲದ ಅಟ್ಟಿ ನಡಿಯ ಒಂದು ಒಳ್ಳೆಯ ವಿಶೇಷಾಲಿ ಪರವಾಲೆ ಇಲ್ಲ ಒಂದು ದುಃಖಕಾರಿಯಲ್ಲಿ ಪರವಾಲೆ ಆ ಕುಣವತ ಮುಂದೆ ಬಂದಿದ್ದಾರೆ ಅತ್ತಮಾಕೆ ಅಟ್ಟಿಯ ಇಬ್ಬ ಕುಣವ ಪತ್ತಿ ಒಂದು ಪಾಟು ಕೇತ್ ನೋಡುವ

ಧನಂ ಪ್ರಹ್ಲಾದನಾರದ ಪರಾಶರ ಪುಂಡರೀಕ ವ್ಯಾಸ ಅಂಬರೀಷ ಶುಕಶೌನಕ ಭೀಷ್ಮದಾಲ್ಭ್ಯಾನ್ ರುಕ್ಮಾಂಗದ ಅರ್ಜುನ.